ಮುಜುರ್ ಮುಂದಾಯ ಮರ್ಜಂಗ್ ಹಗಲ ಹಚ್ಚಿದಂಬ ದುಂಜಾಯ್ ಅಜರತ್ ಮಗ್ಞ ಮುಂದಾಯ್ ಮಚಂದರ್ ಅವಸಾಜ ಮುಂದಾಯ್ ಮಚಂದರ್ ಗೇಟ್ ಮಗ್ಞ ಮುಂದಾಯ ದುಂಬಿರ್ ಬೆಲ್ಲ ಸಿಂತಿ ಗೇಟ್ ಅಲ್ಸಾದ್ ಮುಬೈಲ್ ಮಚ್ಚು ಬರದ್ದೋ ಅಜರತ್ಂದ ಚೇಸೇನ್ ನಫಿಸಯ ಇತ್ತೋ ಜ್ಞಾನಿ ಅಮ್ಮದು ಮರಿಯನ್.

ಅಂಗಮತೆಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬ ಸೇನ್ ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರ್ಯಾ.